ಅನಂತಕಂದ ಭಗವಾನ್ ಕೇ, ಶ್ರೀ ಕೌಸಲ್ಯಾನಂದನ ಭಗವಾನ್ ಕೇ, ಶ್ರೀ ದಶರಥ ನಂದನ ಭಗವಾನ್ ಕೇ, ಶ್ರೀ ಕೈಕೇಯಿ ನಂದನ ಭಗವಾನ್ ಕೇ, ಶ್ರೀ ಸುಮಿತ್ರಾನಂದನ ಭಗವಾನ್ ಕೇ, ಶ್ರೀ ಚಾರೋ ಭಯ್ಯನ ಕೇ, ಶ್ರೀ ಹನುಮಾನ್ ಜೇ ಮಹಾರಾಜ ಕೇ, ಶ್ರೀರಾಮ್ ಜನ್ಮಭೂಮಿ ಕೇ, ಶ್ರೀ ಕೃಷ್ಣ ಜನ್ಮಭೂಮಿ ಕೇ, ಶ್ರೀ ಕಾಶಿ ವಿಶ್ವನಾಥ ಕೇ, ಶ್ರೀ ಅಯೋಧ್ಯಾಧಾಮ ಕೇ, ಶ್ರೀ ಸರಿಯೂ ಮಹಾರಾಣಿ ಕೇ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯ ಜಿ ಮಹಾರಾಜ ಕೇ, ಗೋಸ್ವಾಮಿ ಶ್ರೀ ತುಲಸೀದಾಸ್ ಜಿ ಮಹಾರಾಜ ಕೇ, ಸಮಸ್ತ ಪೂರ್ವಾಚಾರ್ಯೋ ಕೇ, ಸರ್ವಸಂತ ವೈಷ್ಣವ ಭಗವಾನ್ ಕೇ, ಸತ್ಯ ಸನಾತನ ಧರ್ಮ ಕೇ, ಗೋ ಮಾತಾ ಕೇ, ಭಾರತ್ ಮಾತಾ ಕೇ, ಪ್ರಾತಃ